0: The following 2RRR program broadcast in the Kannada language is supported by the Community Broadcasting Foundation of Australia.
1: Shrotru bandavarige namaskara. Ivattina 2RRR Sydney Kannadavani Banuli karyakramakke nimmanna aatmeeyavagi swagata kortta idini. Nanu Mahesh.
2: Ivattu dinanka October tingala 11ne tariku.
1: Ivattina namma 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರೀ ರೆಕಾರ್ಡ್ ಆಗಿದೆ. ಸ್ಟುಡಿಯೋಯಿಂದ ಲೈವ್ ಆಗಿ ಮೂಡಿ ಬರ್ತಾ ಇಲ್ಲ. ಧ್ವನಿ ಮುದ್ರಣಗೊಂಡಿದೆ, ಹಾಗಾಗಿ ನೀವು ನಮ್ಮ ಸ್ಟುಡಿಯೋಗೆ ಕರೆ ಮಾಡೋಕ್ಕೆ ಆಗಲ್ಲ.
2: ಇವತ್ತು ನಾವು ನಮ್ಮ ಸಮುದಾಯದ ಜನಪ್ರಿಯ ಗಾಯಕಿ ಶ್ರೀಮತಿ ಶುಭಶ್ರೀ ಅವರ ಹಾಡುಗಳನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೀವು ಮುಂಚೆನೆ ಕೇಳಿದ ಗಣೇಶ ವಂದನೆ ಕೂಡ ಶ್ರೀಮತಿ ಶುಭಶ್ರೀಯವರೇ ಹಾಡಿದ್ದು. ಈಗ ಶ್ರೀಮತಿ ಶುಭಶ್ರೀಯವರು ಹಾಡಿದ ಒಂದು ಹಾಡು ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.

0: ಶ್ರೀ ಶಶಿಕಾಂತ್ ಅವರ ವ್ಯಕ್ತಿ ವಿಶೇಷ ಅಂಕಣ ಈಗ ಕೇಳೋಣ.
1: ಒಬ್ಬ ವ್ಯಕ್ತಿ ಒಂದು ಸಾಧನೆ ಒಂದು ಸ್ಫೂರ್ತಿ. ಸಿಡ್ನಿ ಕನ್ನಡವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ.
2: ಎಲ್ಲರಿಗೂ ಶಶಿಕಾಂತ ಮಾಡುವ ಆದರದ ವಂದನೆಗಳು. ಕರುನಾಡಿನ ಸಾಹಿತ್ಯ ಗಗನದಲ್ಲಿ ಕೆಲವೊಮ್ಮೆ ಇಬ್ಬರು ಧ್ರುವತಾರೆಗಳು ಏಕಕಾಲದಲ್ಲಿ ಮೂಡಿ ಬಂದು ತಮ್ಮ ಸ್ವಂತ ಬೆಳಕಿನಿಂದಲೇ ಇಡೀ ನಾಡಿನ ಬದುಕನ್ನು, ಸಂಸ್ಕೃತಿಯನ್ನು, ಕೀರ್ತಿಯನ್ನು ಬೆಳಗುತ್ತಾರೆ. ಅಂತಹ ಇಬ್ಬರು ಮಹಾನ್ ಕಲಾ ಜಗತ್ತಿನ ದಿಗ್ಗಜರ ಜನ್ಮದಿನದ ಸಮಯವಿದು. ಕನ್ನಡದ ಕಾವ್ಯ ಲೋಕಕ್ಕೆ ಮೃದುತ್ವದ, ಪ್ರೀತಿಯ ಮತ್ತು ಬಂಡಾಯದ ಹೊಸ ಆಯಾಮವನ್ನು ತಂದುಕೊಟ್ಟ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಮತ್ತು ವಿಮರ್ಶೆಯ ಮೂಲಕ, ವಿಚಾರವಾದದ ಮೂಲಕ ಇಡೀ ಸಮಾಜವನ್ನು ಎಚ್ಚರಿಸಿದ ಕಡಲ ತಳಿಯ ಕಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ್ ಕಾರಂತರು ಹಲವಾರು ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಒಬ್ಬರು ಕಾವ್ಯದ ಸೂಕ್ಷ್ಮ ಸ್ಪರ್ಶದಲ್ಲಿ ಮಾನವೀಯತೆಯನ್ನು ಹುಡುಕಿದವರು, ಮತ್ತೊಬ್ಬರು ಕಟು ಸತ್ಯಗಳು ಮತ್ತು ವಿಜ್ಞಾನದ ದೃಷ್ಟಿಕೋನದಿಂದ ಸಮಾಜದ ಮೂಢನಂಬಿಕೆಗಳನ್ನು ಪ್ರಶ್ನಿಸಿದವರು. ಒಬ್ಬರದು ನವಿರಾದ ಭಾವನೆಯ ಅಲೆ, ಇನ್ನೊಬ್ಬರದು ಬಿರುಗಾಳಿಯಂತಹ ದಿಟ್ಟ ನಡೆ. ಇಬ್ಬರು ಕನ್ನಡದ ಕಣ್ಮಣಿಗಳು, ಕರ್ನಾಟಕ ಪ್ರಪಂಚದ ಧ್ರುವತಾರೆಗಳು. ಬನ್ನಿ ಮೊದಲು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅಂದರೆ ಜಿ ಎಸ್ ಎಸ್ ಅವರ ಲೋಕಕ್ಕೆ ಪ್ರವೇಶಿಸೋಣ. ಕುವೆಂಪು ಅವರ ಶಿಷ್ಯರಾಗಿ ಬೆಳೆದ ಜಿ ಎಸ್ ಎಸ್ ತಮ್ಮ ಕಾವ್ಯದ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದವರು. ಸೌಂದರ್ಯದ ಹಾದಿಯಲ್ಲಿ ನಡೆಯುತ್ತಲೇ ಬದುಕಿನ ಕಷ್ಟ ನಷ್ಟಗಳನ್ನು, ಸಾಮಾಜಿಕ ಅಸಮಾನತೆಯನ್ನು ಅವರು ಕಾವ್ಯವಾಗಿಸಿದರು. ಅವರ ಪ್ರಸಿದ್ಧ ಕೃತಿಗಳಾದ ಸಾಮಗಾನ, ಚೆಲುವು ಒಲುವು, ಅನಾವರಣ, ಎದೆ ತುಂಬಿ ಹಾಡಿದೆನು ಮತ್ತು ರಷ್ಯಾದ ಪ್ರವಾಸದಿಂದ ಹಿಂತಿರುಗಿ ಬರೆದ ದೇವಶಿಲ್ಪ ಕಾವ್ಯಗಳು ಅವರ ಕಾವ್ಯನಾಮದ ಅಡಿಯಲ್ಲಿ ಕನ್ನಡಿಗರನ್ನು ಮಂತ್ರಮುಗ್ಧಗೊಳಿಸಿದವು. ಕಾವ್ಯ ಮೀಮೆ ಮತ್ತು ವಿಮರ್ಶಾ ಕ್ಷೇತ್ರಕ್ಕೆ ಅವರು ನೀಡಿದ ಕಾವ್ಯಾರ್ಥ ಚಿಂತನೆ ಹಾಗೂ ಸೌಂದರ್ಯ ಸಮೀಕ್ಷೆಯಂತಹ ಗ್ರಂಥಗಳು ಇಂದಿಗೂ ದಾರಿದೀಪ. ಅತ್ಯಮೂಲ್ಯ ಕೃತಿಯಾದ ಕಾವ್ಯಾರ್ಥ ಚಿಂತನೆಗೆ 1984 ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ನಮಗೆಲ್ಲ ಚಿರಪರಿಚಿತವಾದ ಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರೇ ಬರೆದ ಪ್ರಸಿದ್ಧ ಕವಿತೆ. ಮೈಕೈ ಜುಮ್ಮೆನ್ನಿಸುವ ಸಾಲುಗಳು ಜಿ ಎಸ್ ಎಸ್ ಅವರ ದಾರ್ಶನಿಕ ಹಾಗೂ ಮಾನವತಾದಿ ಚಿಂತನೆಗೆ ಕೈಗನ್ನಡಿ. ಮನುಷ್ಯ ತನ್ನೊಳಗೆ ತಾನೇ ಇಣುಕಿ ನೋಡುವಂತೆ ಮಾಡಿತು ಜಿ ಎಸ್ ಎಸ್ ಅವರ ಈ ಪ್ರಸಿದ್ಧ ಕವಿತೆ. ಕೇವಲ ಪ್ರಣಯ ಕಾವ್ಯವಲ್ಲದೆ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿದ ಅವರ ಕಾವ್ಯದ ಹರಹು ವಿಶಾಲವಾದದ್ದು. ಕುವೆಂಪು ನಂತರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಂತೆ ಬದುಕಿದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು. ಮತ್ತೊಂದೆಡೆ ಕರಾವಳಿಯ ಪುತ್ತೂರಿನಿಂದ ಎದ್ದು ಬಂದು ಇಡೀ ವಿಶ್ವವೇ ಕರ್ನಾಟಕದ ಕಡೆ ತಿರುಗಿ ನೋಡುವಂತೆ ಮಾಡಿದವರು ಡಾಕ್ಟರ್ ಶಿವರಾಮ್ ಕಾರಂತರು. ಬೆಟ್ಟದ ಜೀವ, ಚೂಮನ ದುಡಿ, ಮರಳಿ ಮಣ್ಣಿಗೆ ಮತ್ತು ಅಳಿದ ಮೇಲೆ ಮುಂತಾದ ಮಹಾನ್ ಕಾದಂಬರಿಗಳ ಮೂಲಕ ಕರಾವಳಿಯ ಮಣ್ಣಿನ ವಾಸನೆಯನ್ನು ಅಕ್ಷರ ರೂಪಕ್ಕಿಳಿಸಿದವರು. ಕಾರಂತರೆಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಸಾಂಸ್ಕೃತಿಕ ಚಳುವಳಿ ಎಂದರೆ ತಪ್ಪಾಗಲಾರದು. ವಿಜ್ಞಾನ, ಕಲೆ ಮುಂತಾದ ವಿಷಯಗಳ ಮೇಲೆ ಅವರು ರಚಿಸಿದ ಬೃಹತ್ ಕೃತಿಗಳು ಮತ್ತು ಮಕ್ಕಳಿಗಾಗಿ ಅವರು ರಚಿಸಿದ ಬಾಲ ಪ್ರಪಂಚದಂತಹ ವಿಶ್ವಕೋಶಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ನೀಡಿದ ಅನರ್ಘ್ಯ ಕೊಡುಗೆಗಳು. ಯಕ್ಷಗಾನವನ್ನು ಸುಧಾರಿಸಲು ಹೊರಟ ಪರಿಣಿತಿ, ಪರಿಸರ ನಾಶದ ವಿರುದ್ಧ ಹೋರಾಟ, ಮೂಢನಂಬಿಕೆಗಳ ವಿರುದ್ಧ ಅವರ ಜೀವಮಾನದ ಹೋರಾಟ, ಇವೆಲ್ಲವೂ ಕಾರಂತರ ಬಹುಮುಖಿ ಪ್ರತಿಭೆಗೆ ಸಾಕ್ಷಿ. ಯಾವುದನ್ನು ಕುರುಡಾಗಿ ನಂಬದ, ಸ್ವತಂತ್ರವಾಗಿ ಆಲೋಚಿಸುವ, ಪ್ರಶ್ನಿಸುವ ಮನಸ್ಸು ಅವರ ಬಂಡಾಯದ ಬದುಕಿನ ಅಸ್ತ್ರವಾಗಿತ್ತು. ಈ ಇಬ್ಬರು ದಿಗ್ಗಜರನ್ನು ಒಟ್ಟಿಗೆ ನೋಡಿದಾಗ ಆಶ್ಚರ್ಯಕರವಾದ ಸಾಮ್ಯತೆಗಳು ಮತ್ತು ರೋಮಾಂಚಕಾರಿ ವ್ಯತ್ಯಾಸಗಳು ಗೋಚರಿಸುತ್ತವೆ. ಇಬ್ಬರು ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಕರ್ನಾಟಕದ ಏಳಿಗೆಗಾಗಿ ತಮ್ಮ ಜೀವಿತಾವಧಿಯನ್ನೆಲ್ಲ ಮುಡಿಪಾಗಿ ಇಟ್ಟವರು. ಇಬ್ಬರು ಗಾಂಧಿವಾದಿ ಪ್ರಭಾವದಿಂದ ರೂಪುಗೊಂಡು ಸ್ವಾತಂತ್ರ್ಯ ಹೋರಾಟ ಮತ್ತು ನಂತರದ ನಿರ್ಮಾಣ ಕಾರ್ಯದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಕ್ರಿಯರಾಗಿದ್ದವರು. ಸಾಹಿತ್ಯವನ್ನು ಕೇವಲ ಮನರಂಜನೆಗಾಗಿ ಅಲ್ಲ, ಸಮಾಜದ ಎಚ್ಚರಿಕೆಯ ಗಂಟೆಯಾಗಿ ಬಳಸಿದವರು. ಹಾಗೆಯೇ ವ್ಯತ್ಯಾಸಗಳೆಂದರೆ ಜಿ ಎಸ್ ಎಸ್ ಅವರದು ಶಾಂತ, ಮೃದು ಮತ್ತು ಕಾವ್ಯಾತ್ಮಕ ಧೋರಣೆ, ಅವರ ಮಾತುಗಳಲ್ಲಿ ಸೌಮ್ಯವಾದ ಬಂಡಾಯವಿತ್ತು. ಆದರೆ ಕಾರಂತರದು ಬಿರುಗಾಳಿಯಂತಹ ದಿಟ್ಟತನ, ಯಾರ ಮುಖಕ್ಕೂ ಹೆದರದೆ ನೇರವಾಗಿ ಸತ್ಯವನ್ನು ಮುಖಂಡರ ಅಥವಾ ಸಮಾಜದ ಕಣ್ಣಿಗೆ ರಾಚುವಂತೆ ಹೇಳುವ ಸ್ವಭಾವ. GSS ಸಾಹಿತ್ಯ ಮತ್ತು ವಿಶ್ವವಿದ್ಯಾಲಯದ ಚೌಕಟ್ಟಿನಲ್ಲಿ ಕನ್ನಡವನ್ನು ಬೆಳೆಸಿದರೆ ಕಾರಂತರು ನಾಲ್ಕು ಗೋಡೆಗಳ ಹೊರಗೆ ಪ್ರಕೃತಿ, ಯಕ್ಷಗಾನ, ನಾಟಕ ಹಾಗೂ ಪ್ರಯೋಗಗಳ ಮೂಲಕ ಲೋಕದೊಂದಿಗೆ ನೇರವಾಗಿ ವ್ಯವಹರಿಸಿದರು. ಕನ್ನಡ ನಾಡು ಇಂತಹ ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನು ಆಚರಿಸಿಕೊಳ್ಳುವುದೆಂದರೆ ನಮ್ಮ ಬೇರುಗಳನ್ನು ನಾವು ಮತ್ತೊಮ್ಮೆ ಗಟ್ಟಿಯಾಗಿ ಗರ್ಭದಲ್ಲಿ ನೆಟ್ಟುಕೊಳ್ಳುವುದು ಎಂದರ್ಥ. ಶಿವರುದ್ರಪ್ಪನವರ ಕಾವ್ಯದ ನವಿರು ಧ್ವನಿ ಮತ್ತು ಕಾರಂತರ ವಿಚಾರವಾದದ ಕಿಚ್ಚು, ಈ ಎರಡು ನಮ್ಮ ಮುಂದಿನ ಪೀಳಿಗೆಗೆ ಸದಾ ದಾರಿದೀಪ. ಬನ್ನಿ, ಈ ವಿಶೇಷ ದಿನದಂದು ಆ ಎರಡು ಕನ್ನಡದ ಪ್ರಖ್ಯಾತ ವ್ಯಕ್ತಿಗಳನ್ನು ಸ್ಮರಿಸುತ್ತಾ ಕನ್ನಡ ನುಡಿಯನ್ನು ಪ್ರೀತಿಸೋಣ, ಬೆಳೆಸೋಣ. ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ. ಡಾಕ್ಟರ್ GS ಶಿವರುದ್ರಪ್ಪ ಮತ್ತು ಡಾಕ್ಟರ್ ಶಿವರಾಮ್ ಕಾರಂತರಿಗೆ ನಮ್ಮ ಶತಕೋಟಿ ನಮನಗಳು. ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಶ್ರೀ ಶಶಿಕಾಂತ್ ಅವರಿಗೆ. ಮುಂದಿನ ವಾರದ ವ್ಯಕ್ತಿ ವಿಶೇಷ ಎದುರು ನೋಡ್ತಾ ಇದ್ದೀವಿ. ಈಗ ಶ್ರೀಮತಿ ಶುಭಶ್ರೀ ಅವರು ಹಾಡಿದ ಇನ್ನೊಂದು ಹಾಡನ್ನು ಕೇಳೋಣ.

0: ಬೆಂಗಳೂರಿನ ಶ್ರೀಮತಿ ಅಂಕಿತಾ ವಿನಯ್ ಅವರು ಫ್ಲೈ ದುಬೈಯಲ್ಲಿ ನಡೆದ ಘಟನೆ ಬಗ್ಗೆ ಒಂದು ಅಂಕಣ ಕಳಿಸಿದ್ದಾರೆ. ಈಗ ಅದನ್ನು ಕೇಳೋಣ.
1: ನಮಸ್ಕಾರ ಎಲ್ಲರಿಗೂ, ಇದು ನಿಮ್ಮ ಪ್ರೀತಿಯ ಅಂಕಿತಾ. ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪಿಸಿಕೊಳ್ಳಿ. ದುಬೈಯಿಂದ ಟೆಲ್ ಅವೀವ್ಗೆ ಹೊರಟ ಒಂದು ವಿಮಾನ. ವಿಮಾನದಲ್ಲಿದ್ದ 174 ಮಂದಿ ಪ್ರಯಾಣಿಕರು. ಯಾರಿಗೋ ಮನೆ ಸೇರುವ ಖುಷಿ, ಯಾರಿಗೋ ಮುಂದಿನ ಪ್ರಯಾಣಕ್ಕೆ ನಡೆಯುವ ಕನಸು, ಎಲ್ಲವೂ ಸಾಮಾನ್ಯವಾಗೇ ಇತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ವಿಮಾನದಲ್ಲಿ ಭಯಾನಕ ಘಟನೆ ನಡೆಯಲಿದೆ ಎಂಬುದು ಯಾರಿಗೂ ತಿಳಿದೇ ಇರಲಿಲ್ಲ. ಅದು ಫ್ಲೈ ದುಬೈ ಫ್ಲೈಟ್ 1073. ವಿಮಾನ ಆಕಾಶದಲ್ಲಿ ಸುಮಾರು 2.5 ಗಂಟೆ ಪ್ರಯಾಣ ಮುಗಿಸಿತ್ತು. ಪ್ರಯಾಣಿಕರು ತಮ್ಮ ತಮ್ಮ ಲೋಕದಲ್ಲಿ ಮುಳುಗಿದ್ದರು. ಅಷ್ಟರಲ್ಲಿ ಕಾಕ್ಪಿಟ್ನೊಳಗೆ ಏನೂ ಸರಿ ಇರಲಿಲ್ಲ. ಪೈಲೆಟ್ಗಳ ನಡುವೆ ಜಗಳ ಶುರುವಾಯಿತು. ಮಾತಿನ ಜಗಳ ನಿಧಾನವಾಗಿ ಹೊರದಾಟಿತು. ವರದಿಗಳ ಪ್ರಕಾರ ಸಹ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಮೇಲೆ ಕಾಕ್ಪಿಟ್ಟಿನ ಎಮರ್ಜೆನ್ಸಿ ಆಕ್ಸ್ ಬಳಸಿ ದಾಳಿ ಮಾಡಿದ. ಒಂದು ಕ್ಷಣ ಯೋಚಿಸಿ, ವಿಮಾನವನ್ನು ಸುರಕ್ಷಿತವಾಗಿ ಹಾರಾಡಿಸಬೇಕಿದ್ದ ಇಬ್ಬರು ಪೈಲೆಟ್ಗಳ ನಡುವೆ ಹೋರಾಟ. ಹೊರಗಡೆ ಕುಳಿತಿದ್ದ ಪ್ರಯಾಣಿಕರು ಏನಾಗ್ತಿದೆ ಎಂಬುದು ಗೊತ್ತೇ ಇರಲಿಲ್ಲ. ಈ ಸಮಯದಲ್ಲಿ ವಿಮಾನ ಏಕಾಏಕಿ ಬಾರಿ ವೇಗದಲ್ಲಿ ಕೆಳಕ್ಕೆ ಇಳಿಯುತ್ತಾ ಶುರುವಾಯಿತು. ಕೆಲವೇ ಸೆಕೆಂಡುಗಳಲ್ಲಿ ಸಾವಿರಾರು ಅಡಿ ಕೆಳಗೆ. ಆ ಕ್ಷಣದಲ್ಲಿ ಎಲ್ಲರ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ನಾವು ಬದುಕಿ ಉಳಿತೇವಾ? ಆದರೆ ಕತೆ ಅಲ್ಲಿಗೆ ಮುಗಿಲಿಲ್ಲ. ಗಂಭೀರವಾಗಿ ಗಾಯಗೊಂಡ ಕ್ಯಾಪ್ಟನ್ ಸ್ಮಿತ್ ಹೋರಾಟ ಬಿಡಲಿಲ್ಲ. ಅವರು ಕಾಕ್ಪಿಟ್ ಬಾಗಿಲು ತೆರೆಯಲು ಯಶಸ್ವಿಯಾದರು. ಬಾಗಿಲು ತೆರೆದ ತಕ್ಷಣ ಪ್ರಯಾಣಿಕರು ಮತ್ತು ಸಿಬ್ಬಂದಿಯರು ಒಳಗೆ ಓಡಿದರು. ಅದೃಷ್ಟವಶದಂತೆ ವಿಮಾನದಲ್ಲಿ ಇನ್ನೂ ಕೆಲವು ಫ್ಲೈ ದುಬೈ ಪೈಲಟ್ಗಳು ಪ್ರಯಾಣಿಕರಾಗಿ ಇದ್ದರು. ಅದರಲ್ಲಿ ಒಬ್ಬರು ವಿಮಾನದ ನಿಯಂತ್ರಣವನ್ನು ತೆಗೆದುಕೊಂಡರು. ಅವರು ಹೇಳಿದರು, ಸ್ಟೇ ಕಾಮ್, ವಿ ಆರ್ ಗೋಯಿಂಗ್ ಟು ಲ್ಯಾಂಡ್ ಸೇಫ್ಲಿ. ಕೊನೆಗೂ ವಿಮಾನ ಸುರಕ್ಷಿತವಾಗಿ ನಿಲ್ದಾಣವಾಯಿತು. ವಿಮಾನವನ್ನು ಟೆಲ್ ಅವೀವ್ ಬದಲು ಸೌದಿ ಅರೇಬಿಯಾದ ತಂಬೂಕ್ಗೆ ಡೈವರ್ಟ್ ಮಾಡಲಾಗಿತ್ತು. 174 ಜೀವಗಳು, ಒಂದು ವಿಮಾನ ಮತ್ತು ಆಕಾಶದಲ್ಲಿ ನಡೆದ ಕೆಲವೇ ನಿಮಿಷಗಳದ ಹೋರಾಟ. ಈ ಕತೆ ನಮಗೆ ಒಂದು ಮಾತು ನೆನಪಿಸುತ್ತದೆ, ಧೈರ್ಯ ಅಂದರೆ ಭಯವೇ ಇಲ್ಲದೆ ಇರುವುದಲ್ಲ, ಭಯ ಇದ್ದರೂ ಒಂದು ಹೆಜ್ಜೆ ಮುಂದೆ ಇಡುವುದು. ಆ ದಿನ ಕ್ಯಾಪ್ಟನ್ ಸ್ಮಿತ್ ಗಾಯಗೊಂಡಿದ್ದರು, ಆದರೆ ಅವರ ಕರ್ತವ್ಯ ಪ್ರಜ್ಞೆ ಗಾಯಗೊಂಡಿರಲಿಲ್ಲ. ಅದರಿಂದ ಹಲವಾರು ಜೀವಗಳನ್ನು ಉಳಿಸಬಹುದಾಗಿತ್ತು. ಹಾಗಾಗಿ ಇದು ಕೇವಲ ಒಂದು ವಿಮಾನ ಅಪಘಾತ ಕತೆ ಅಲ್ಲ, ಇದು ಆಕಾಶದಲ್ಲಿ ನಡೆದ ಹೋರಾಟದ ಕತೆ, ಇದು ಬದುಕಾಗಿ ನಡೆದ ಹೋರಾಟದ ಕತೆ. ಕೆಲವೊಮ್ಮೆ ಜೀವನವು ವಿಮಾನದಂತೆಯೇ, ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ ಎಂದು ಅನ್ನುಕೊಳ್ಳುತ್ತಿರುವಾಗಲೇ ಒಂದು ಕ್ಷಣದಲ್ಲಿ ದಿಕ್ಕು ಬದಲಾಗಬಹುದು. ಆದರೆ ದಿಕ್ಕು ತಪ್ಪಿದರೂ ಸ್ಟೇರಿಂಗ್ ಹಿಡಿದುಕೊಳ್ಳುವ ಧೈರ್ಯ ಇದ್ದರೆ ನಮ್ಮ ಗುರಿ, ನಮ್ಮ ದಾರಿ, ನಮ್ಮ ನಾಡನ್ನು ಉಳಿಸಿಕೊಳ್ಳಬಹುದು. ಹಾಗಾಗಿ ಭಯ ಬಿದ್ದರೂ ನಿಲ್ಲಬೇಡಿ, ಒಂದು ಹೆಜ್ಜೆ ಮುಂದೆ ಇಡಿ. ನಿಮ್ಮೊಂದಿಗೆ ಅಂಕಿತಾ, ಸೈನಿಂಗ್ ಆಫ್. ಥ್ಯಾಂಕ್ ಯು.
0: ಧನ್ಯವಾದಗಳು ಶ್ರೀಮತಿ ಅಂಕಿತಾ ವಿನಯ್ ಅವರಿಗೆ. ಹೀಗೆ ನಿಮ್ಮ ಕೊಡುಗೆಗಳು ಬರ್ತಾನೇ ಇರಲಿ. ಈಗ ಶ್ರೀಮತಿ ಶುಭಶ್ರೀ ಅವರು ಹಾಡಿದ ಇನ್ನೊಂದು ಹಾಡನ್ನು ಕೇಳೋಣ.

0: ಬೆಂಗಳೂರಿನ ಶ್ರೀಮತಿ ಅಂಕಿತಾ ವಿನಯ್ ಅವರು ಇಂಗ್ಲೀಷ್ನಲ್ಲಿ ಒಂದು ಶಾರ್ಟ್ ಸ್ಟೋರಿ ಬರೆದಿದ್ದಾರೆ, ಅದನ್ನು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಧ್ವನಿಮುದ್ರಣಗೊಳಿಸಿ ಈಗ ಕಳಿಸಿದ್ದಾರೆ. ಇದು ಕೇಳಿ.
1: ಇಬ್ಬರು ಸಹೋದರಿಯರು. ಇತ್ತೀಚೆಗೆ ಒಬ್ಬರ ಅಂತ್ಯಕ್ರಿಯೆಗೆ ಹೋಗಿದ್ದಾಗ ಅಲ್ಲಿ ಇಬ್ಬರು ಸಹೋದರಿಯರನ್ನು ಭೇಟಿಯಾದೆ. ಇಬ್ಬರು 80 ಆಸ್ಪಾಸ್ನವರು. ತಮ್ಮ ಪತಿಯರೊಂದಿಗೆ 50 ವರ್ಷಕ್ಕೂ ಹೆಚ್ಚು ಕಾಲ ಸಂಸಾರ ನಡೆಸಿದವರು. 50 ವರ್ಷಗಳ ದಾಂಪತ್ಯ ಅಂದರೆ ಕೇವಲ ಜೊತೆಯಾಗಿ ಕಳೆದ ವರ್ಷಗಳಲ್ಲ, ಅದು ನಿಧಾನವಾಗಿ ಒಬ್ಬರನ್ನೊಬ್ಬರು ಅವಲಂಬಿಸುವ ಬದುಕು. ಯಾರು ಚಹಾ ಮಾಡ್ತಾರೆ, ಯಾರು ಔಷಧಿ ನೆನಪಿಸ್ತಾರೆ, ಯಾರು ಅಡುಗೆ ಮಾಡ್ತಾರೆ, ಯಾರು ದಿನಸಿ ತರ್ತಾರೆ. ಸಣ್ಣ ಮಾತುಗಳು, ಸಣ್ಣ ಜಗಳಗಳು, ನಗು, ಪ್ರತಿದಿನದ ಪರಿಚಿತ ದಿನಚರಿ, ಇವೆಲ್ಲವೂ ಸೇರಿ

0: ಇನ್ನೇ ಒಂದು ಬದುಕಾಗತ್ತೆ. ಆದರೆ ಒಂದು ದಿನ ಆ ಬದುಕಿನ ಅತ್ಯಂತ ಪರಿಚಿತ ವ್ಯಕ್ತಿಯೇ ಇಲ್ವಾಗ್ಬಿಡ್ತಾರೆ. ಆ ಸಹೋದರಿಯರೊಬ್ಬರು ಇತ್ತೀಚೆಗಷ್ಟೇ ತಮ್ಮ ಪತಿಯನ್ನು ಕಳೆದುಕೊಂಡಿದ್ರು. 50 ವರ್ಷಗಳ ಕಾಲ ತಮ್ಮ ಪಕ್ಕದಲ್ಲಿದ್ದ ವ್ಯಕ್ತಿ ಇನ್ನು ಮುಂದೆ ಇಲ್ಲ ಅನ್ನೋದನ್ನು ಒಪ್ಪಿಕೊಳ್ಳೋದು ಅವರಿಂದ ಸಾಧ್ಯ ಆಗ್ತಿರಲಿಲ್ಲ. ಚಹಾ, ಕಾಫಿ, ಸಣ್ಣ ತಿಂಡಿ, ಒಂದು ಸಣ್ಣ ಕೆಲಸ, ಒಂದು ನಿರ್ಧಾರ ಅಥವಾ ಸುಮ್ಮನೆ 4 ಮಾತು, ಇಷ್ಟು ವರ್ಷ ಸಾಮಾನ್ಯ ಅನಿಸಿದ್ದ ಈ ಸಂಗತಿಗಳೇ ಈಗ ಅವರಿಗೆ ಬಹಳ ದೊಡ್ಡ ಕೊರತೆಯಾದವು. ಒಮ್ಮೆ ಮಾಡಿದ ಸಣ್ಣ ಪುಟ್ಟ ಜಗಳಗಳು ಈಗ ನೆನಪಾಗಿ ಕಾಡ್ತಿದ್ವು. ಏಕೆಂದರೆ 50 ವರ್ಷಗಳ ಕಾಲ ಯಾರೊಂದಿಗೆ ಜಗಳ ಆಡಿದ್ವೋ ಅವರ ಧ್ವನಿಯನ್ನು ಮತ್ತೊಮ್ಮೆ ಕೇಳಕ್ಕೆ ಮನಸ್ಸು ಹಂಬಲಿಸುತ್ತದೆ. ಅವರ ಪತಿ ಕೇವಲ ಪತಿಯಾಗಿರಲಿಲ್ಲ, ಅವರು ಅವಳ ಸಪೋರ್ಟ್ ಸಿಸ್ಟಮ್ ಆಗಿದ್ದರು. ಬದುಕಿನ ಪ್ರತಿಯೊಂದು ಸಣ್ಣ ಹೆಜ್ಜೆಯಲ್ಲೂ ಜೊತೆಯಾಗಿದ್ದವರು. ಈಗ ಆ ಆಸರೆ ಇರಲಿಲ್ಲ. ಆದ್ದರಿಂದ ಅವರು ಮಗಳ ಮನೆಗೆ ಹೋಗಿ ವಾಸ ಮಾಡಬೇಕಾಯಿತು. ಮಗಳಿಗೂ ಇದು ಬದುಕಿನ ಹೊಸ ಅಧ್ಯಾಯ. 50ರ ಆಸುಪಾಸಿನ ಆಕೆ ತನ್ನ ಮಕ್ಕಳು ಬೆಳೆದು ತಮ್ಮದೇ ಬದುಕಿನಲ್ಲಿ ತೊಡಗೊಳ್ತಾ ಇರೋದನ್ನು ನೋಡ್ತಾ ತನ್ನ ಬದುಕಿನ ಸೆಕೆಂಡ್ ಇನ್ನಿಂಗ್ಸನ್ನು ಸ್ವಲ್ಪ ತನ್ನದೇ ರೀತಿಯಲ್ಲಿ ಆರಂಭಿಸ್ತಿದ್ಲು. ಆದರೆ ಈಗ ತನ್ನನ್ನು ಬೆಳೆಸಿದ ತಾಯಿಯನ್ನೇ ನೋಡಿಕೊಳ್ಳುವ ಜವಾಬ್ದಾರಿ ಅವಳ ಮೇಲೆ ಬಂತು. ತಾಯಿಗೆ ತನ್ನದೇ ಹಠ, ಆತಂಕ, ಕುತೂಹಲ ಮತ್ತು ಕೋಪವೂ ಇತ್ತು. ವಯಸ್ಸು ಸ್ವಾತಂತ್ರ್ಯವನ್ನು ಕಡಿಮೆ ಮಾಡಬಹುದು, ಆದರೆ ಕೋಪ ಮಾಡಿಕೊಳ್ಳೋ ಗುಣವನ್ನು ಮಾತ್ರ ಕಡಿಮೆ ಮಾಡೋದಿಲ್ವಲ್ಲ. ಕೆಲವೊಮ್ಮೆ ಆ ಮಗಳಿಗೆ ನಾನು ನನ್ನ ತಾಯಿನ ನೋಡ್ಕೋತಿದ್ದೀನೋ ಅಥವಾ 80 ವರ್ಷದ ಒಂದು ಪುಟ್ಟ ಮಗುವನ್ನು ಬೆಳೆಸ್ತಿದ್ದೀನೋ ಅಂತ ಅನ್ನಿಸ್ತಿತ್ತು. ಆದರೆ ಆ ತಾಳ್ಮೆಯ ಪರೀಕ್ಷೆಗಳ ಹಿಂದೆ ಇರೋದು ಕೇವಲ ಪ್ರೀತಿ. ಮತ್ತು ಈಗ ಬಹುಶಃ ಅವಳಿಗೆ ತನ್ನ ತಂದೆ ತಾಯಿಗಾಗಿ ಮಾಡ್ತಿದ್ದ ಎಷ್ಟೋ ಸಣ್ಣ ಕೆಲಸಗಳ ಮಹತ್ವ ಅರಿವಾಗ್ತೋ ಇರ್ಬೋದು. ತಾಯಿಗೆ ಊಟ ಆಗಿದೆಯೇ, ಔಷಧಿ ತಗೊಂಡ್ರೆ, ಚಹಾ ಕುಡಿದ್ರೆ ಎಲ್ಲವೂ ಸರಿಯಾಗಿದೆಯೇ, ಇವೆಲ್ಲವನ್ನ ತಂದೆ ವರ್ಷಗಳ ಕಾಲ ಮೌನವಾಗಿ ಮಾಡುತ್ತಿದ್ರು. ನಾವು ಸಾಮಾನ್ಯ ಅಂತ ಭಾವಿಸುವ ಕೆಲಸಗಳೇ ಕೆಲವೊಮ್ಮೆ ಒಬ್ಬರ ಬದುಕಿಗೆ ದೊಡ್ಡ ಆಸರೆಯಾಗಿರುತ್ತೆ. 3-4 ತಿಂಗಳ ನಂತರ ಮತ್ತೊಬ್ಬ ಸಹೋದರಿನೂ ಕೂಡ ತಮ್ಮ ಪತಿಯನ್ನು ಕಳೆದುಕೊಂಡ್ರು. ಈಗ ಇಬ್ಬರು ಒಂದೇ ನೋವಿನ ನಡುವೆ ನಿಂತಿದ್ರು. ಅವರಿಗೆ ಹೆಚ್ಚು ಮಾತುಗಳ ಅಗತ್ಯವಿರಲಿಲ್ಲ. ಅವರ ಬದುಕು ಒಂದೇ ಕಾಲಘಟ್ಟದ್ದು, ಅನುಭವಗಳು ಒಂದೇ, ಕುಟುಂಬ ಮತ್ತು ದಾಂಪತ್ಯದ ಅರ್ಥವೂ ಒಂದೇ. ಆ ದಿನ ದುಃಖದಿಂದ ಆರಂಭವಾದ ಅವರ ಮಾತುಕತೆ ನಿಧಾನವಾಗಿ ನೆನಪುಗಳ ಕಡೆಗೆ ತಿರುಗ್ತು. ಇಬ್ಬರು ಒಂದು ಸಣ್ಣ ಪಾರ್ಲೆಜಿ ಬಿಸ್ಕೆಟ್ ಹಂಚಿಕೊಂಡು ಕುಳಿತು ತಮ್ಮ ಪತಿಯರ ಬಗ್ಗೆ, ಕುಟುಂಬದ ಬಗ್ಗೆ, ಕಳೆದ 50 ವರ್ಷಗಳ ಬದುಕಿನ ಬಗ್ಗೆ ಮಾತನಾಡಿದ್ರು. ಕಣ್ಣಲ್ಲಿ ನೀರಿತ್ತು, ನೆನಪುಗಳ ನೋವಿತ್ತು, ಆದರೆ ನಗುವೂ ಇತ್ತು. ಬಹುಶಃ ನಮ್ಮ ನೋವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ ಒಬ್ಬರು ಪಕ್ಕದಲ್ಲಿ ಕುಳಿತಾಗ ದುಃಖದ ನಡುವೆನೂ ಉಸಿರಾಡೋದು ಸ್ವಲ್ಪ ಸುಲಭ ಅನಿಸ್ಬಿಡತ್ತೆ. ಮಾತುಗಳು ನಿಧಾನವಾಗಿ ಮುಂದಿನ ಬದುಕಿನ ಕಡೆಗೆ ತಿರುಗಿದ್ವು. ಮಕ್ಕಳು, ಮೊಮ್ಮಕ್ಕಳು, ಇನ್ನು ಮುಂದೆ ಅವರ ಸಹಾಯದ ಅಗತ್ಯ, ಜೀವನ ಪೂರ್ತಿ ಎಲ್ಲರಿಗಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದ ಈ ಮಹಿಳೆಯರು ಈಗ ತಮ್ಮ ಸಣ್ಣ ಪುಟ್ಟ ನಿರ್ಧಾರಗಳಿಗೂ ಮಕ್ಕಳನ್ನು ಕೇಳಬೇಕಾಗಿತ್ತು. ಒಮ್ಮೆ ಮಕ್ಕಳಿಗೆ ಊಟ ತಿನ್ನಿಸಿದ ಅದೇ ಕೈಗಳು ಈಗ ಮಕ್ಕಳ ಕೈಯಿಂದ ಊಟಕ್ಕಾಗಿ ಕಾಯಬೇಕಾಗಿದೆ. ಒಮ್ಮೆ ಇದನ್ನು ಮಾಡು, ಅಲ್ಲಿಗೆ ಹೋಗು ಅಂತ ಹೇಳ್ತಿದ್ದವರು ಈಗ ನಾನು ಏನು ಮಾಡಲಿ ಅಂತ ಕೇಳಬೇಕಾಗಿದೆ. ಜೀವನ ನಿಜಕ್ಕೂ ಒಂದು ಪೂರ್ಣ ವೃತ್ತವನ್ನು ಮುಗಿಸಿತ್ತು. ನಾವು ಸ್ವತಂತ್ರರಾಗಲು ಇಡೀ ಜೀವನ ಪ್ರಯತ್ನಿಸ್ತೇವೆ, ನಮ್ಮ ಮಕ್ಕಳನ್ನು ಸ್ವಾವಲಂಬಿಗಳಾಗಿ ಬೆಳೆಸ್ತೇವೆ. ಆದರೆ ಒಂದಿನ ನಾವು ನಡೆಯಲು ಕಲಿಸಿದ ಅದೇ ಮಕ್ಕಳ ಮೇಲೆ ಅವಲಂಬಿತರಾಗೋದನ್ನು ಕಲಿಬೇಕಾಗತ್ತೆ. ಆ ಇಬ್ಬರು ಸಹೋದರಿಯರನ್ನು ನೋಡಿದಾಗ ಒಂದು ಸತ್ಯ ನನಗನ್ನಿಸ್ತು. ಬದುಕಿನಲ್ಲಿ ನಾವು ಸ್ವಾವಲಂಬಿಗಳು ಅಂತ ಅಂದ್ಕೊಂಡ್ರೂ ನಿಜವಾಗಿ ನಾವು ಪರಸ್ಪರ ಅವಲಂಬಿತರೆ. 80ರ ವಯಸ್ಸಿನಲ್ಲೂ ವ್ಯಕ್ತಿಯ ಸ್ವಭಾವ, ಹಠ, ಅಭಿಪ್ರಾಯ ಎಲ್ಲವೂ ಹಾಗೇ ಇರಬಹುದು. ಆದರೆ ಇವೆಲ್ಲವನ್ನು ಇಷ್ಟು ವರ್ಷಗಳ ಕಾಲ ನಮ್ಮೊಂದಿಗೆ ಹಂಚಿಕೊಂಡ ವ್ಯಕ್ತಿ ಇಲ್ಲದೆ ಆದಾಗ ಒಂದು ಕಪ್ ಚಹಾ ಕೂಡ ಸ್ಪೆಷಲ್ ಆಗತ್ತೆ, ಒಂದು ಪರಿಚಿತ ಧ್ವನಿ ಕೂಡ ಪ್ರೆಷಿಯಸ್ ಆಗತ್ತೆ. ಸಹೋದರಿಯೊಂದಿಗೆ ಹಂಚಿಕೊಂಡ ಒಂದು ಸಣ್ಣ ಪಾರ್ಲೆಜಿ ಬಿಸ್ಕೆಟ್ ಕೂಡ ಒಂದು ಅಮೂಲ್ಯ ನೆನಪಾಗುತ್ತೆ. ಯಾಕೆಂದರೆ 50 ವರ್ಷಗಳ ದಾಂಪತ್ಯನ ಕಟ್ಟೋದು ದೊಡ್ಡ ದೊಡ್ಡ ಸಂಗತಿಗಳಿಂದ ಅಲ್ಲ, ಅದು ಸಾವಿರಾರು ಸಣ್ಣ ಸಂಗತಿಗಳಿಂದ ನಿರ್ಮಾಣವಾಗುತ್ತೆ. ಬೆಳಗಿನ ಚಹಾ, ಕಾಫಿ, ಸಣ್ಣ ತಿಂಡಿ, ಜಗಳ, ನಗು, ಎಲ್ಗೆ ಹೋಗ್ತಿದ್ದೀರಿ, ಬೇಗ ಬರ್ತೇನೆ, ಆ ಕ್ಷಣದಲ್ಲಿ ಸಾಮಾನ್ಯ ಅನಿಸುವ ಈ ಲಿಟಲ್ ರುಟೀನ್ಸ್, ಅವು ಇಲ್ವಾದಾಗ ಬದುಕಿನ ಅತ್ಯಂತ ದೊಡ್ಡ ನೆನಪುಗಳಾಗ್ಬಿಡುತ್ತೆ. ಆ ದಿನ ನಾನು ಇಬ್ಬರು ಸಹೋದರಿಯರನ್ನು ನೋಡಿದೆ. ಇಬ್ಬರೂ ತಮ್ಮ ಲೈಫ್ ಪಾರ್ಟ್ನರ್ಸ್ನ ಕಳ್ಕೊಂಡಿದ್ರು, ಆದರೆ ಒಬ್ರಿಗೊಬ್ಬರು ಹೊಸದೊಂದು ಆಸರೆಯನ್ನು ಕಂಡುಕೊಂಡಿದ್ರು. ಎರಡು ಸಹೋದರಿಯರು, ಒಂದು ಜೀವಮಾನ ತುಂಬಿದ ನೆನಪುಗಳು ಮತ್ತು ಒಂದು ಸಣ್ಣ ಪಾರ್ಲಿಜಿ ಬಿಸ್ಕೆಟ್. ಅದು ದುಃಖದ ದಿನವಾಗಿತ್ತು, ಆದರೆ ಆ ಕಣ್ಣೀರಿನ ನಡುವೆ, ನೆನಪುಗಳ ನಡುವೆ ಸಾಮಾನ್ಯ ಎನಿಸುವ ಒಂದು ಬದುಕು ಎಷ್ಟು ಸುಂದರವಾಗಿರುತ್ತೆ ಅನ್ನೋದನ್ನು ನೆನಪಿಸುವ ದಿನವೂ ಆಗಿತ್ತು. ಬಹುಶಃ ಜೀವನ ನಮಗೆ ಕಲಿಸುವ ಪಾಠ ಇದೆ. ನಮ್ಮನ್ನು ಯಾರು ಹಿಡಿದು ನಿಲ್ಲಿಸ್ತಿದ್ದಾರೆ ಅನ್ನೋದು ಅವರು ನಮ್ಮೊಂದಿಗೆ ಇಲ್ಲದಾಗ ಮಾತ್ರ ನಮಗೆ ಅರಿವಾಗುತ್ತೆ. ಮತ್ತು ಕೆಲವೊಮ್ಮೆ ಆ ಆಸರೆ ಕಳೆದು ಹೋದಾಗ ಲೈಫ್ ಗಿವ್ಸ್ ಅಸ್ ಅನದರ್ ಹ್ಯಾಂಡ್ ಟು ಹೋಲ್ಡ್.
1: ಬಹಳನೇ ಚೆನ್ನಾಗಿತ್ತು. ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್, ಹಾಗೂ ಧನ್ಯವಾದಗಳು ಶ್ರೀಮತಿ ಅಂಕಿತಾ ವಿನಯ್ ಅವ್ರಿಗೆ. ಈಗ ಶ್ರೀಮತಿ ಶುಭಶ್ರೀ ಅವರು ಹಾಡಿದ ಇನ್ನೊಂದು ಹಾಡನ್ನು ಕೇಳೋಣ.

0: ದ ಓಂಕಾರ್ ಪ್ರಾಜೆಕ್ಟ್ ಅವರು ದಾಸವಾಣಿ ಹಾಗೂ ಅಭಂಗ್ ಅ ಸೋಲ್ಫುಲ್ ಈವ್ನಿಂಗ್ ಆಫ್ ಡಿವೋಷನ್ ಪೊಯೆಟ್ರಿ ಆ್ಯಂಡ್ ಮೆಲೊಡಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅನಂತ್ ರಾಜ್ ಮಿಸ್ತ್ರಿ ಹಾಗೂ ಸುಹೃತ್ ರಾವ್ ಅವ್ರ ಜೊತೆ ಹಾರ್ಮೋನಿಯಂನಲ್ಲಿ ಭಾರ್ಗವ್ ಶ್ರೀಧರ್, ತಬ್ಲಾಲಿ ಜಹಿಲ್ ಜಗಾದೆ ಹಾಗೂ ತಾಳ ಅದ್ವೈತ್ ಇಲವಹಾಲ. ಇವತ್ತು ಸಂಜೆ ಅಂದರೆ 11 ಅಕ್ಟೋಬರ್ 2026 4:30 ಪಯನಿಯರ್ ಥಿಯೇಟರ್ ಕ್ಯಾಸಲ್ ಹಿಲ್ಲಲ್ಲಿ ಮರಿಬೇಡಿ. ಸಿಡ್ನಿ ಕನ್ನಡ ಶಾಲೆಯವರು ಸಿಡ್ನಿ ದಸರಾ ಹಬ್ಬನ 24 ಅಕ್ಟೋಬರ್ 2026 5:30 ಏರ್ಪಡಿಸಿದ್ದಾರೆ. ಅದರಲ್ಲಿ ಗ್ರ್ಯಾಂಡ್ ಡಾಲ್ ಎಕ್ಸಿಬಿಷನ್ ಇರುತ್ತೆ. ವಾಟಲ್ ಗ್ರೋವ್ ಪಬ್ಲಿಕ್ ಸ್ಕೂಲ್, ಕ್ರೆಸ್ ಬ್ರೂಕ್ ಡ್ರೈವ್, ವಾಟಲ್ ಗ್ರೋವ್, ನ್ಯೂ ಸೌತ್ ವೇಲ್ಸ್ 2173. ದರ ಅಡಲ್ಟ್ಸ್ಗೆ 20 ಮತ್ತೆ ಮಕ್ಕಳಿಗೆ $10 ಅಂತ ಹಾಕಿದ್ದಾರೆ. ಫ್ಯಾಮಿಲಿ $50 ಮಾತ್ರ. ಸೊ ಇದು ಸಿಡ್ನಿ ಕನ್ನಡ ಶಾಲೆ ಅವರ ಫಂಡ್ ರೇಸಿಂಗ್ ಪ್ರೋಗ್ರಾಂ. ನಿಮಗೆ ಈ ಸಿಡ್ನಿ ದಸರಾ ಹಬ್ಬ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನಾರಾಯಣ್ ಕನಕಪುರ 04236349799 ಇಲ್ಲ ಶ್ವೇತಾ 04518102144, ವಾಸುದೇವ್ 04353865322 ಇಲ್ಲ ದೀಪಕ್ 04136073111 ಅವ್ರಿಗೆ ಕರೆ ಮಾಡಿ. ಆಂತರ್ಯ ತಂಡ ಇವರು ಸಿಡ್ನಿಯ ಮೊದಲನೆಯ ಬ್ಯಾಂಡು. ಸ್ಯಾಂಡಲ್ವುಡ್ ಮೀಟ್ಸ್ ಬಾಲಿವುಡ್ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದು 25 ಅಕ್ಟೋಬರ್ 2026 5:30 ರೀಜೆನ್ಸಿ ಫಂಕ್ಷನ್ ಸೆಂಟರ್ 8/8 ಜಾರ್ಜ್ ಯಂಗ್ ಸ್ಟ್ರೀಟ್ ಆಬರ್ನಲ್ಲಿ. ನೀವಾಗಲೇ ಅಪ್ಪು ರೇಡಿಯೋಲಿ ಹಾಗೂ ನಮ್ಮ ಸಿಡ್ನಿ ಕನ್ನಡ ವಾಣಿಯಲ್ಲಿ ಇವರ ಆರ್ಟಿಸ್ಟ್ ಬಂದಿದ್ದರು, ಇವರು ಇಂಟರ್ವ್ಯೂಗಳನ್ನ ನೀವು ಕೇಳಿರ್ತೀರಾ. ಬಹಳನೇ ಎಫರ್ಟ್ ಹಾಕಿದ್ದಾರೆ, ದಯವಿಟ್ಟು ಮಿಸ್ ಮಾಡಬೇಡಿ. 25 ಅಕ್ಟೋಬರ್ 2026 ಆಂತರ್ಯ ತಂಡದಿಂದ ಸ್ಯಾಂಡಲ್ವುಡ್ ಮೀಟ್ಸ್ ಬಾಲಿವುಡ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ನೀವು ಕೇಳಿರ್ತೀರಾ, ಶ್ರೀಮತಿ ಶುಭಶ್ರೀ ಅವರು ಎಲ್ಲ ಹಾಡುಗಳು ಇವತ್ತು ಪ್ಲೇ ಮಾಡಿದ್ದು ಶುಭಶ್ರೀ ಅವರದು. ಅವರು ಕೂಡ ಈ ತಂಡದ ಒಬ್ಬ ಸದಸ್ಯ. ಸನ್ಮಾರ್ಗ ಆರ್ಟ್ಸ್ ಸಪೋರ್ಟೆಡ್ ಬೈ ಅನು ಆನಂದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರು ದಾಸರ ಕಂಡ ಕೃಷ್ಣ ಅಂತ ಒಂದು ಮೂರು ದಿನದ ವರ್ಕ್ಶಾಪ್ನ ಆಯೋಜನೆ ಮಾಡಿದ್ದಾರೆ. ವಿದೂಷಿ ಮೇಧಾ ಮಂಜುನಾಥ್ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಇರೋದು 21, 22 and 23 ಎರಡು ಸೆಷನ್ ಇದೆ. ಆಫ್ಟರ್ನೂನ್ ಸೆಷನ್ ಬಿಟ್ವೀನ್ 3 PM and 4:30 PM, ಈವ್ನಿಂಗ್ ಸೆಷನ್ ಬಿಟ್ವೀನ್ 7 PM and 8:30 PM. ದರ $60. ನಿಮಗೆ ಮಾಹಿತಿ ಬೇಕು ಅಂದರೆ ಕೃಷ್ಣ ರಾಮರತ್ನಂ ಅವರ 04119888206 ಇಲ್ಲ ಅನು ಆನಂದ 04216836649 ಕಾಂಟ್ಯಾಕ್ಟ್ ಮಾಡ್ಬೋದು. ಸನ್ಮಾರ್ಗ ಆರ್ಟ್ಸ್ ಅವರು ವಸಂತನಾದಂ ಅಂತ ಸಪೋರ್ಟೆಡ್ ಬೈ ಅನು ಆನಂದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ವಿನೋದ್ ಶ್ಯಾಮ್ ಆನೂರ್ ಹಾಗೂ ಮೇಧಾ ಮಂಜುನಾಥ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಮತ್ತು ನಮ್ಮ ಸಿಡ್ನಿಯ ಅಭಿನವ್ ಹರಿಶಂಕರ್ ಅವರು ವಯಲಿನ್ ಮೇಲೆ. 25 ಅಕ್ಟೋಬರ್ 2026 4:00 to 6:30 ತನಕ ಹಿಲ್ಡಾ ಎಂ ಡೇವಿಸ್ ಸೀನಿಯರ್ ಸಿಟಿಸನ್ ಸೆಂಟರ್ 185 Big Street ಲಿವರ್ಪೂಲ್. ದರ $20. ಮಾಹಿತಿಗೆ ಸನ್ಮಾರ್ಗ ಆರ್ಟ್ಸ್ @gmail.com ಕಾಂಟ್ಯಾಕ್ಟ್ ಮಾಡಬಹುದು.
1: ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಶಶಿಕಾಂತ್ ಅವರು, ಶ್ರೀಮತಿ ಅಂಕಿತಾ ವಿನಯ್ ಹಾಗೂ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಮತ್ತು ಶ್ರೀಮತಿ ಶುಭಶ್ರೀ ಅವರು ಇದು ಇಡೀ ಪ್ರೋಗ್ರಾಮಲ್ಲಿ ಕೇಳಿದ ಎಲ್ಲ ಹಾಡುಗಳು ಶ್ರೀಮತಿ ಶುಭಶ್ರೀ ಅವರು ಹಾಡಿದ್ದು, ಅವ್ರಿಗೂ ಕೂಡ ಬಹಳನೇ ಧನ್ಯವಾದಗಳು.
1: ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಿಮ್ಮ ಮಹೇಶ್, ನಮಸ್ಕಾರ.
0: ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡಿಗರನ್ನ ಬೆಂಬಲಿಸಿ ಬೆಳೆಸಿ. ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದಗಳು.